ಅದಕ್ಕೂ ಏ ಯಹೂದು ತಾಸು ನಿಸ್ಬತ್ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ತ ದೇಯಹೂದಿಯತ್ ಕವೈ ಏ ನಸ್ವಾರಾವ್ ತಾಸು ವೈ ನಸ್ರಾನಿನೇ ಮುಶ್ರಿಕೀನಿ ಮಕ್ಕವೈ ಮುಶ್ರಿಕ್ತೆ.